me nkasa wo so camera na wo jane na so benya mema e betirim iti e mema ye nya wo mo san hwehwe mu yi mu no e draw so pa e ma no e ye kakra bi iti e ye beko na ye hwe sedia e won kita wo die no so etie eja why ready ubeka sa na wabe microphone no free free hot mama me na ye tie de wo de baaye ene enchimu a wo so so no wo de enam we no e ye democracy